ಮುಖ ಸೀರ ಪೋಯ್ ಇತರೋಣ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೊಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೋರಿಯಾ ನೊ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾಂ ಒಬ್ಬುವತ್ ಹೋತು ಹೋತು ita makmudansa fo atembrani atukura larang no liu hakarak se sentru transformasao niang ita hakarak rekonyese itenya ang konjuntu no itenya santidade hakarak dezenvolve hodame bit no domi ita maksaisasi konaba moras no injustisa lebe haleuita hakarak saibelung ihaluta itafiar ia igualidade no diversidade respeita itanya diferensa sira itafiar kata fo mak hahalok simunia ihakura ita angrasi itakura itanya mundu itafiar kata itahotu ia interkoneksaun nilarang parte husi beala sira nolabari sira nebe mai parte horai mundu no fitun sira amen.